ಮೈ ಕತ್ತಿ ಸೈಸನು ಇನ್ನಿ ಹಿಡಿ ನೀ ಪಿಕ್ಕರ್ ತಿಳಿಸುದು ಇನ್ನಿ ಹಿಡಿ ನೀ ಪಿಕ್ಕರ್ ತಿಳಿಸುದು ಮೋ ರಾಜ ಹುಚ್ಚು ತಿನಿ ಪೋನಿ ತಿವನು ರಾಣಿ ಉನ್ನೇ ಚೊಕ್ಕೆ ಕಾಮ್ರು ಚೊಕ್ಕೆ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನಿ ಕಸ್ತು ತಿನ್ನು ಪ್ರಾಣಿ ಅಪ ನಚಾವ್ ನ ಪರ ಪರ ಚಾನಿ ಚಾನಿ ಮೋ ನಚಿ ಅವತಾ ಕಿನ ಹುಚ್ಚು ಪಾನಿ ಪಾನಿ ವರ್ಷ ಕಾಣ್ ಕಿತ್ತ ಗಾಚ ಅಪ ಸುಸ್ನೆ ಪಹುಕಿ ಮೋ ಮಿಲ ಸಾತಿ ಮಲ ರೋಜ್ನೆ